ಕ್ರೇಕವರ ಗಂಬೋ ಕ್ರೇವರ ಗಂಬೋ ಜಿಬ್ರಿ ನಂಬಾರವರ ಶಿವ ತನ್ನ ಕರಾಮ್ ಕಿರೇ ಗಂಬೋ ಮಾಮತ್ತು ಮಹಿಂಜಿ ಕಾಡು ಮತ್ತ ನಕರಾಮ್ ಕಿರೇ ಗಂಬೋ ಒಳು ವಾರ್ ಗುಂಬಿಡೋ ಜಾಕರಾಮ್ ಕಿರೇ ಆಡು ಮತ್ತ ನಕರಾಮ್ ಕಿರೇ ಅಡು ವರಜಿ ಮತ್ತ ನಕರಾಮ್ ಕಿರೇ ವರ್ ಗಂಬೋ ಒಳು ವಾರ್ ಗುಂಬಿಡೋ ಮದಾಮ ಆಡೇಗೋ ತುರುವಾ ಬರ್ಯರೋ ಇಮರುವಲ್ ದಂಡಿನೋ ಅಲ್ಬರಿ ರಜಬಾತೋ ಅಂಧಕಾರ ವಂತರ್ ಫೇರೋ ಮಹಮ್ಮ ಬೊರ್ರಮೋ ಹೇತನ ಹೊಂದೇಗೋ ಅಲ್ವಾಯಿ ತರಿಯೋ ಅಲ್ವಾಯಿ ಕುಸೋಕುರೋ ಕುಲ್ಬೋನ್ ರಜೌರೋ ಯಯ್ಯಾ ಬೋಣೋ ತೈಬರುವಾನೋ ಏ ಮಾ ಗುರುಂಡೋ ಬರ್ಮಾ ಹೊಚ್ಚಿರೋ ಅಲ್ವಾಯಿ ಚುಂಗುಡೋ ಅಲ್ವಾಯಿ ದಾಗರೋ ಅಲ್ವಾಯಿ ಪಾತರೋ ಮೂಸ ಜೋಖೋ ಮೂಸ ವರ್ಯಾಗೋ ವರಾಶ ಶರ್ರೋ ಒರ್ಕುರಬರದ್ದು ತುಂಬರಾಲಿ ಸೋಲ್ ಕರಿ ಜನಾಲೆ ಗಟ್ಟು ರೈ ಕರೋಡಿಯ ಮಿನ